ಅಷ್ಟಪದಿ ಸಂಜನಾಮಲ ಕರೋಭಿಚಾರೇ ಸಿಮರನಾಮ ಆಧಾರ್ ಅವೃಪಾಪ ಸಮೀದ ಬಿಸಾರು ಶರಣ ಕಮಲ ಹೃದಯರು ಕರ್ಣಗಾನ ಸೋಪರಾಪ ಸಮರಾಥ ದೃಢಕರ ಗಹೋ ನಾಮರವಾಥ ಏತಾನು ಸಂಚೋ ಹೋವ ಭಗವಾನ್ ಸಂಜನಾಕ ನಿರ್ಮಲಮಂತ ಏಗಾಸು ರಾಖೋ ಮನ ಮಾಹೇ ಸರ್ವರೋಗ ನಾನಕ ಮಿಟ ಜಾಹೇ ಜಿಸ್ ತನ್ ಗೋಚಾರ ಕುಂಟುಡುತ್ತಾವೆ ಸೋ ತನ ಹರ ಸೇವಾ ತೇ ಪಾವೆ ಜಿಸ್ ಸುಖೋ ನಿತ ಬಾಚೆ ಮೀ ಸೋ ಸುಖ ಸಾಧು ಸಂಗ ಬ್ರೀತ ಜಿಸ್ ಸೋಭಾ ಗೋ ಕರೆ ಪರಿಕರಣಿ ಸಾ ಸೋಭಾ ಭಜ ಹರ ಕೀ ಸರಣಿ ಅನುಭವಿ ರೋಗ ನಾ ಜಾಯ ರೋಗ ಮಿಟೆ ಹರ ಅವಖದ ರಾಯ ಸರ್ವ ನಿಧಾನ ಮೇರ ನಾಮ ನಿಧಾನ ಜಪ ನಾನಕ ದರ್ಗೇ ಪರವಾನ್ ಮನ ಪ್ರಬುದ್ಧ ಹರ ಕೈ ರಾಯ ದಯ ದಸ್ತಾವತೆ ಆವಾ ಠಾಯ ತಾಗೋ ಬಿಘ್ನ ರಾಗೇ ಗೋಯ ಜಾಗೇ ಹೃದಯ ಬಸೇ ಹರ ಸೋಯ